ಕಾಲದಲ್ಲಿ ಶಿವನಾಮ ಸಂಸ್ತುತಿ ಚೇಯದೊಳಗೆ ರತ್ನಕಾರೋ ಬುಧರಿಯೋ ಪರಾದಟಾಂಚು

ಬರೀ ದುರ್ತುಡಾ. ನೀವು ನಾ ಪತನ ಭಂಗಮಾನಪ್ಪ ಸಂಕಲ್ಪಿಸಿ ಈ ಸಮೂಹನ ವಾರವನ್ನು ಮಾಯದ ನಾಟುದುವಾ? ನಾ ನಿಟಾಲ ನೇತ್ರ ಪ್ರಸ್ಫುಟ ಚಿಟ ಚಿಟಾರಾವ ಮಹೋಗ್ರ ಧೂಮ್ರಸಿಕಾಗ್ನಿ ಜ್ವಾಲಾಮಾಲಿಕಲಕು ಮಸಿಮಸಿಗಾ ಮಾಡಿ ಬೂದಿರಾಸಿ ವೈಪೋದು ಚೂಡು ಅನಿ ಅಲಾ ತನ್ನ ನಿಪ್ಪು ಕಂಟಿನ ಗರವಾ ದೇವತಲು ಆಹಾಕಾರಮುಲು ಚೇಯುನಂತಲೋ ಮಹಾದೇವ ಶಾಂತಿಂಪುಮು ಶಾಂತಿಂಪುಮನಂತಲೋ ಮನ್ಮಧುಡು ಭಸ್ಮಾವಶೇಷುಡೈನಾಡು. ಇಲ್ಲ ಉಂಡಗಾ ಅಂತ ನಾರದುನಿ ವಲನ ಪತಿ ಮರಣವು ಉನ್ನಟುವಂತಿ ಪ್ರತಿದೇವಿ ಇಲ್ಲ ಕಣ್ಣೀರು ಮುನ್ನೀರುಗಾ ವಿಲಪಿಸ್ತು ಉನ್ನದಿ. ಈ ವಿಧಂಗಾ